0: ಅಸಕ್ತಂ ತೇಷು ಕರ್ಮಸು.
1: ಓ ಧನುಂಜಯ, ಈ ಸೃಷ್ಟಿ ಕಾರ್ಯಾಲೇವಿ ನನ್ನು ಬಂಧಿಸಲೇವು. ನೇನು ವಾಟಿ ಮಧ್ಯ ಉನ್ನಪ್ಪಟಿಕೀ ಒಕ ತಟಸ್ಥ ಸಾಕ್ಷಿಲಾ ಅನಾಸಕ್ತುಡಿಗಾ ಉಂಟಾನು. ಒಕ್ಕಸಾರಿ ಆಲೋಚಿಂಚಂಡಿ, ಈ ವಿಶ್ವಮಂತಾ ನಡಿಪಿಸ್ತುನ್ನವಾಡು ಭಗವಂತುಡೇ. ಸೃಷ್ಟಿ ಆಯನವಲ್ಲೇ ಜರುಗುತೋಂದಿ, ಸ್ಥಿತಿ ಆಯನವಲ್ಲೇ ಕೊನಸಾಗುತೋಂದಿ, ಲಯಂ ಕೂಡ ಆಯನ ಸಂಕಲ್ಪಂತೋನೇ ಜರುಗುತೋಂದಿ. ಅಯಿನಾ ಈ ಕಾರ್ಯಾಲೇವಿ ಆಯನನು ಬಂಧಿಸಲೇವು. ಎಂದುಕಂಟೇ ಆಯನ ಕರ್ತ ಅಯಿನಪ್ಪಟಿಕೀ ಕರ್ಮಫಲಾನಿಕಿ ಭೋಕ್ತ ಕಾದು. ಆಯನ ನಿರ್ವಹಿಸ್ತುನ್ನಪ್ಪಟಿಕೀ ದೇನಿಪಟ್ಲ ಮಮಕಾರಂ ಚೂಪಡು. ಅಂದುಕೇ ಶ್ರೀಕೃಷ್ಣುಡಂಟುನ್ನಾಡು, ನೇನು ಸಾಕ್ಷಿಗಾ ಉನ್ನಾನು ಕಾನಿ ಬಂಧಿಂಪಬಡಿನ ವಾಡಿನಿ ಕಾದು ಅನಿ. ಇದು ಮನಕು ಅರ್ಧಮಯ್ಯೇಲಾ ಒಕ ಚಿನ್ನ ಉದಾಹರಣ ಚೂದ್ದಾಂ. ಸೂರ್ಯುಡು ಉದಯಿಸ್ತಾಡು, ಆಯನ ಕಾಂತಿ ವಲ್ಲ ಕೋಟ್ಲಾದಿ ಪನುಲು ಜರುಗುತಾಯಿ. ವಿತ್ತನಂ ಮೊಲುಸ್ತುಂದಿ, ಚೆಟ್ಲು ಪೆರುಗುತಾಯಿ, ಮನುಷ್ಯರು ತಮ ಪನುಲು ಚೇಸ್ತುಂಟಾರು. ಕಾನಿ ಆ ಪನುಲ ಫಲಿತಾಲಕು ಸೂರ್ಯುಡು ಬಾಧ್ಯುಡು ಕಾದು. ಆಯನ ಕೇವಲಂ ತನ ಸಾನ್ನಿಧ್ಯಾನ್ನಿ ಪ್ರಸಾದಿಸ್ತಾಡು. ಅದೇವಿಧಂಗಾ ಭಗವಂತುನಿ ಸಾನ್ನಿಧ್ಯಂ ವಲ್ಲೇ ಸೃಷ್ಟಿ ನಡುಸ್ತುಂದಿ. ಕಾನಿ ಸೃಷ್ಟಿಲೋ ಜರಿಗೇ ಕರ್ಮಲು ಆಯನನು ಏಮಾತ್ರಂ ಸ್ಪೃಶಿಂಚಲೇವು. ಈ ಶ್ಲೋಕಂ ಮನಕು ಕೂಡ ಒಕ ಗೊಪ್ಪ ಜೀವನ ಸಂದೇಶಾನ್ನಿ ಅಂದಿಸ್ತೋಂದಿ. ಕರ್ಮ ಚೆಯ್ಯಕುಂಡಾ ಉಂಡಮನಿ ಕಾದು, ಕರ್ಮಲೋ ಮುನಿಗಿಪೋಯಿ ಬಂಧಿಂಪಬಡವದ್ದನಿ ಚೆಬುತೋಂದಿ. ಶ್ರೀಕೃಷ್ಣುಡು ಸೃಷ್ಟಿನಿ ನಿರ್ವಹಿಸ್ತೂ ಕೂಡಾ ಬಂಧಿಂಪಬಡನಟ್ಲೇ ಮನಮು ಮನ ಕರ್ತವ್ಯಾಲನು ನಿರ್ವರ್ತಿಸ್ತೂ ಫಲಿತಾಲಪೈ ಅಧಿಕ ಮಮಕಾರಂ ಲೇಕುಂಡಾ ಭಗವಂತುನಿ ಅರ್ಪಣ ಭಾವನತೋ ಜೀವಿಂಚಡಂ ನೇರ್ಚುಕೊಂಟೇ ಅದೇ ಕರ್ಮಯೋಗಂ, ಅದೇ ಗೀತಾ ಜೀವನ ವಿಧಾನಂ. ಮಯಾಧ್ಯಕ್ಷೆ